sa won sem wa kwa nyam ye wudi won na chiri chira dia wo ye no ne wuri ja ye mut ayan sem na ye yenina yan tuo